ಪದನಿ ಸಾಲಿದ ತಾಣ ತಜಂ ತಪ ಜೋಡ ತಜಂ ಜಂ ಪದನಿ ಪದ ಪಜಂ ತಜಂ ಪಮ ತಣಕು ಜಂ ಜಂ ಪಮ ಪದಿ ತಗಿದ ನಿಧಮ ಜಂ ತರಿತ ಸಾಲಿದ ಕುಕುಂ ತಗಿದ ಗರಿನಿ ತಜಂ ಪದನಿ ಸತ ಜಂ ತರಿಗಮ ತಗಿದ ಜಂ ಗರಿನಿ ತತರಿತ ಜಂ ರಿಗಮ